ನೋಡ್ತೀನಿ, ನಾನ್ ಕನ್ನಡ ಕಾರಿಗೆ ಯಾವೇನ್. ಮಂಗಳೂರು ಗೋಂಡ, ಹುಬ್ಬಳ್ಳಿ ಖೇಡ, ಮೈಸೂರು ಪಾಕ ಪಕೋಡ, ತಿಂದವ ಗಂಡರ ಗಂಡ ಬಿಟ್ಟ

0: ಕಂಡು ನಾ ಬಂದೆ, ನನ್ ಕಂಡು ನೀ ಬಂದೆ, ಅಂತೂ ಒಂದಾದರೆ ಕೋಮಳಾಂಗೈ. ಮನಸ್ಸಲ್ಲಿ ನೀನೇನೆ ನಮ್ಮ ಗುರಿ ಒಂದೇನೆ, ಹಿಂದೆ ಇನ್ನೇತಕ್ಕೆ ಮೋಹನಾಂಗಿ.
1: ಓ ಮೋರಿ ಬುಲ್ಬುಲ್, ಓ ಮೋರಿ ಪ್ಯಾರಿ, ಅರೆ ಆಜಾ ಇಧರ್ ಮೋರಿ ಜಾ, ಮೈ ತು ದಿಲ್ಲಿ ಕಾ ಬಾಂಕ ಜವಾ.
2: ಅಚ್ಚಾ ದಿಲ್ಲಿ ಕಾ ಬಾಂಕ ಜವಾನ್, ನಾನ್ ಬಡನಾಡ್ತಾಳಿ ಮಾವೇನ್. ಹಲ್ವಾ ಪೂರಿ ಕರಮ್ ಜಿಲೇಬಿ ಗುಲಾಬ್ ಜಾಮೂನ್ ಬಾಲು ಶಾಹಿ ಪೇಡಾ ಬರ್ಫಿ ತುಜೆ ಚಾಹಿಯೇ, ಕೇಲೋ ಅಭಿ ಬನಾ.